ಎನ್ನಡರಿಗಿದಿ ಉತ್ಕಟ ದಿನೇಶಕರ ಕಿರಣ ಜಾಲ ತಪ್ತ ಕರ್ಕಶ ಶಿಲಾದ್ರಿ ಖಟಕ ಘಮನ ಶ್ರಮದೂತ ಶೆಡುಲ ಚಂದ ನನ್ನ ವರಿಂತುಡಂಗೇಶಿ